ಈಗ ಧ್ವನಿಂದಿ ಕಮಂದೈ ಮೇರಿ ಪ್ರೇಮಿಕಾಲೇ, ಧ್ವನಿಂದಿ ಕಮಂದೈ ಮೇರಿ ಪ್ರೇಮಿಕಾಲೇ.